ಸೊ ದ್ಯಾಟ್ ವಾಸ್ ಖಲೀಬಲಿ ಫ್ರಮ್ ಪದ್ಮಾವತ್ ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ರೈನ್ಬೋ ಎಫ್ ಎಮ್ 101.9 ವಿತ್ ಮೀ ಯೋರ್ ಆರ್ ಜೆ ನಿಧಿ. ಸೊ ಯೇ ಗಾನಾ ಜೊ ಪದ್ಮಾವತ್ ಸಾಂಗ್ ಪದ್ಮಾವತ್ ಮೂವಿ ಕಾ ಹೈ ಇಸ್ ಪರ್ಫೋ ಪ್ಯಾಕ್ಡ್ ಆ್ಯಂಡ್ ಇಸ್ ಕೊರಿಯೋಗ್ರಾಫ್ ಬೈ ಗಣೇಶ್ ಆಚಾರ್ಯ. ಇಸ್ ಗಾನೆ ಮೇ ಅಗ್ರೆಸಿವ್ ಫುಟೆಡ್ ಆ್ಯನಿಮಲಿಸ್ಟಿಕ್ ಡ್ಯಾನ್ಸ್ ಕರ್ನಾ ಥಾ ಆ್ಯಂಡ್ ರಣವೀರ್ ಸಿಂಗ್ rock the performance. But ये कहा जाता है कि ये performance के द्वारा उनका heavy costume और heavy steps के वजह से he had his knees burning and takes के बीच में हर बार ice pack लगाना पड़ता था ताकि वापस जाके take कर सके. So that hard it was dancing for Kalibali and we definitely saw the result on screen. And I must say Ranveer Singh was fire in this song. To sunte rahiye Rainbow FM 101.9 aur main hu aapki apni RJ Nidhi.

ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ರೈನ್ಬೋ ಎಫ್ ಎಂ 101.9. ನೇನು ಮೀ ಆರ್ಜೆ ನಿಧಿ. ಅಬ್ಬಾ, ಏಂ ಪಾಠ! ಅಸಲು ವೈಬ್ ಮೊತ್ತಂ ಚೇಂಜ್ ಅಯಿಪೋತುಂದಿ. ಬಟ್ ಯು ನೋ ಸಮ್ಥಿಂಗ್, ಈ ಪಾಠನು ಚಂದ್ರಬೋಸ್ ಗಾರು ಕೇವಲಂ 30 ಮಿನಿಟ್ಸ್ಲೋ ರಾಸಾರಂಟ. ಆ್ಯಂಡ್ DSP ಗಾರು ದೀನಿಕಿ ಮ್ಯೂಸಿಕ್ ಕಂಪೋಸರ್. ಈ ಪಾಠನು ರಾಗಾ ಉಂಚಡಂ ಕೋಸಂ ಆ್ಯಂಡ್ ಅಥೆಂಟಿಕ್ ಫೋಕ್ ಎನರ್ಜಿ ಮೈಂಟೈನ್ ಚೇಯಡಂ ಕೋಸಂ ರಿಯಲ್ ವರ್ಲ್ಡ್ ಫೋಕ್ ಆರ್ಟಿಸ್ಟ್ ರೇಲಾ ಕುಮಾರ್ ಇಂಕಾ ವೆಂಕಟ್ ಲಕ್ಷ್ಮಿ ಗಾರ್ಲತೋ ಪಾಡಿಂಚಾರು. ಆ್ಯಂಡ್ ಈ ಮೂವಿ ಐತೇ ಅಸಲು ಇಟ್ ಇಸ್ ಅ ಡೆಫಿನೆಟ್ ಮಾಸ್ಟರ್ ಪೀಸ್. ಅಂದರಂ ಚೂಸಾಮು, ಎಂಜಾಯ್ ಚೇಸಾಮು. ಅಸಲು ಆ ಸೆಟ್ ಕಾನೀ, ಆ ಡೈಲಾಗ್ಸ್ ಕಾನೀ, ಪಾಟಲು ಕಾನೀ, ಸ್ಟೋರಿ ಲೈನ್, ಆನ್ ಅ ಹೋಲ್ ಇಟ್ ಇಸ್ ಅ ವಂಡರ್ಫುಲ್ ಮೂವಿ. ಸೊ ಯಾ, ಕೀಪ್ ಲಿಸ್ನಿಂಗ್ ಟು ರೈನ್ಬೋ FM 101.9. ಮೀ ಆರ್ ಜೆ ನಿಧಿತೋ.

0: ಸಂಭ್ರಮ್ನ, ನೋ ಟೆನ್ಷನ್ ಬೇಬಿ.
1: ಹೈದರಾಬಾದ್, ಎ ಸಿಟಿ ದಟ್ ನೆವರ್ ಸ್ಟಾಪ್ಸ್ ಸರ್ಪ್ರೈಸಿಂಗ್ ಅಸ್. ಹೈದರಾಬಾದ್ ವೇಕ್ಸ್ ಅಪ್ ವಿತ್ ಎ ನ್ಯೂ ಸ್ಟೋರಿ ಎವ್ರಿ ಡೇ. ಅಂಡ್ ಇಫ್ ಯು ವಾಂಟ್ ಟು ಸ್ಟೇ ಕನೆಕ್ಟೆಡ್ ಟು ದ ರಿಯಲ್ ಹಾರ್ಟ್ ಬೀಟ್ ಆಫ್ ದ ಸಿಟಿ, ದೆನ್ ದೇರ್ ಇಸ್ ಓನ್ಲಿ ಒನ್ ಪ್ಲೇಸ್ ಟು ಬಿ, ವೈಬ್ರೆಂಟ್ ಹೈದರಾಬಾದ್. Your daily infotainment companion that brings to you the latest happenings across the Twin Cities. Vibrant Hyderabad, every day at 8 a.m. only on Rainbow FM 101.9.